ಇಷ್ಟನ್ನು ಪ್ಲಾಗಿಂಗ್ ಆಚರಣಾ ಹಾಡೂಯ ಜಾಗಿಂಗ್ ಕರ್ತಸ್ತನ ಪ್ಲಾಸ್ಟಿಕ್ ದಿಷ್ಟಿ ಪಡಲೆ ಜಾಲ್ಯಾರ ತೆ ಉಖಲೂನ್ ಕೊಯ್ರಾಚಾ ಪೇಟಿಯಂತ ಉಡೋಪ್. ಪ್ಲಾಗಿಂಗ್ ಹಿ ನವಿ ಸಂಕಲ್ಪನಾ ತುಮಿ ಆಮಿ ಆಚರಣಾ ಹಾಡೂಯ ಪ್ಲಾಸ್ಟಿಕ್ ಮುಕ್ತ ಭಾರತಾಚ ದಿಕೇನ್ ಪಾವಲಾ ಮಾರೂಯಾ.